ಐಕ್ಪನ ಕೆಎಲ್ ಸುಧಾಂಚ ಜಲ್ತರಂಗವಾದನ ರಾಗ್ ರಾಮ್ ಕಲಿ ನಿಕ್ತೋಸ್ತು ಮೇಘಲೋ ಮುಖಾಡ್ ಸರ್ತನ ತಾಂಚ ಜಲ್ತರಂಗವಾದನ ಅತಾಯ್ಕ ರಾಗ್ ಜೌನ್ಪುರಿ.